0: ಸುತ್ತನೆ ಸುಟ್ಟಲಿ ಅಲಗದ ಪಡಲಿ ಓಲ್ಯಾ ಕಾಠಾವರಿ ಧುಮಕತ ಗೋಪಿ ಜಳಾತ ಶಿರಲ ಉಠಲಿ ಕೌಶಿರ ಶಿರಿ
1: ಗೋಪಿ ನಾನ್ಯಾತ್ ಹೋತ್ಯಾ ಧಂಗ ತೋಚ ಆಲ ಸಕಾಸೆ ರಂಗ ಗೋಳಾಕರ್ಮ ವಸ್ತ್ರ ಸಾರಿ ಬಸ್ನ